0: ದಿಡಿ ದಿಡ್ಡಿ ದಾಗೆ ದಿಡ್ಡಿ ಕಿಡದ ದಿಡ್ಡಿ ದಾಗೆ ದಿಡ್ಡಿ ಕಿಡದ ದಿಡ್ಡಿ ಕಿಡದ ದಿಡ್ಡಿ ಕಿಡದ ದಿಡ್ಡಿ ದಾಗೆ ದಿಡ್ಡಿ ಕದ ಧಾನ ಧಾನ ದಿಡ್ಡಿ ಕದ ಧಾನ ಧಾನ ದಿಡ್ಡಿ ಕದ ಧಾನ ಧಾನ
1: ಅನುದಾತ್ತ ಮುದಾತ್ತ ಸ್ವರಿತ ಪ್ರಜಯಂ ತಾಂಡವ ಮುಖರಲಯ ಪ್ರಭವಂ ಪ್ರಣವಾಕಾರಂ ಸಂಗೀತಂ
2: ಅಗನುಂದನುಂದುಂದದಯಗನುಂದನುಂದುಂದದಯಗನುಂದನುಂದುಂದದಯಗನುಂದನುಂದುಂದದಯಗನುಂದನುಂದುಂದದಯಗನುಂದನುಂದುಂದದಯಗನುಂದನುಂದುಂದದಯಗನುಂದನುಂದುಂದದಯಗನುಂದನುಂದುಂದದಯಗನುಂದನುಂದುಂದದಯಗನುಂದನುಂದುಂದದಯಗನುಂದನುಂದುಂದದಯಗನುಂದನುಂದುಂದದಯಗನುಂದನುಂದುಂದದಯಗನುಂದನುಂದುಂದದಯಗನುಂದನುಂದುಂದದಯಗನುಂದನುಂದುಂದದಯಗನುಂದನುಂದುಂದದಯಗನುಂದನುಂದುಂದದಯಗನುಂದನುಂದು